onda abhenin tukana neadne barnamje okna embali bdia okna neat tobdawi udayun are rare samnane na enane na embali bnimsiode na barakna shalla timadai thati bdate na ubri shalla harri sokna tshabu shalla harri sokna ದಾಯಿ ನದಿ ಮ ತಿಮಿರ್ನ ದೀಮ ಮೆಡ್ಡಾಪ್ತಿ ಕಚೀನ ದಾಯಿ ಥಯಾತಿಬ್ ದೀಮ ಶಾಲ ದಾತೇನ ದೋರ್ಕ ಇನ್ಹಿನಿನ್ ಏಮ್ ಬಲಿಬ್ನಿಯದೋಕ್ನ ಅಮ್ಸಿ ಇನ್ಶಾ ಅಲ್ಲಾಹ್ ಉನು ತಕ್ ಓಮಾಗುವ ಕಕ್ತಿ ವರಿಯಾವ ಥಯಾವ ಕಕ್ತಿ ಶಿಶ್ಬೋಬಿಯ ಉಂಬ ತ್ಯೋ ಹದೀದಾನೆಯತ್ ಆ ತೂನ ಥೋ ಹದೀದಾನೆಯದೇತ್ ಬರೆಕ್ನ ತೇಜುಯಿ ತೊಕ್ ನಾತಿ ಹದೀದಾನೆಯತ್.

ಬುಡಾವಿ ಉದಾಯೂನ್ ಅರೆ ರೇ ಸಮನೇನ ಬೇದೋರ್ ಥದಿ ತುನಿದೇತ್ ತುತ್ತೋನ ತೋಮ ಅಗ್ನಾತಿ ಓತಕೋಮ ಅಗ್ನಾಯ ಹದಿದಾನೇತ್ ಗಾಲ್ ಹಬೈತಿ ಗಾನದಿಯಾಬ್ ದಾಯ್ ದಾತಿಯೋ ಉಹಮಾದೇತ್ರಿ ಉಜಾಜಾಯ್ ಕರಬಾಮ್ಯ ತೋಷ್ಬುಗ್ ಇಕ್ಸಾಬ್ ಅಕೈ ನಂದೀಮ ಊತಕ ಊಮಾಗೆ ನೀನೇತ್ ಏನ್ ಅರೆ ತುತ್ತು ಬೇಡಾವಿ ಮೀನ್ ಕದಾ ಥದಿ ಧದಿದೇನ ಕೋ ಓನ್ ತೋನ ಮಲೋನ ಉನೂಧೈ ಬಾಬಿಯ ಸಕಬ್ಬಾ ಕಾಯ್ ಕಿದ್ದಿಯ ಏನ್ ಓನ್ ಓತಕ್ ದಾಯ್ ತಿವರಿಯೋ ವ್ಯಾ ಬಾಬಿ ಉನ್ನಾನಾ ಪುನನಿ ದಾಯ್ ವೇರ ಬಾ ಕಾಯ್ ಕಿದ್ದಿಯ ನಾತ್ ದಾತ್ಮಿಯೋ ಗಾಲ್ ನಾಯ್ ದಾಯ್ ಯಾ ಬಾಬಿ ಉನ್ನಾನಿ ಮನ ದಾಯ ಬಾ ಕಾಯ್ ಕಿದ್ದಿಯ ಏನ್ ಓನ್ ಓತಕ್ ಊಮಾಕ್ ಥದಿ ತುತೇಮ್ ಸಿನೇತ್ ದಾಯ್ ದಾತ್ಯೋ ಹಮಾ ಏತ್ರಿ ಬಿಂದಿ ಉನ್ ದಾಯ್ ದಾತ್ಯೋ ಹಮಾ ದ್ವಾರೋ ಖಮೆ ದೋ ಗಿಂದಿ ಬಿಂಬರು ಓಕನ ಏತ್ರಿ ಬಿಂದಿ ಏತ್ರಿ ಬಿಂದಿಯೋ ಸೂರ್ ಏವಿಯ ಫೇರಾ ಇಂದೇ ಕರಿಫೆ ಕಹ ಈನ್ ಇಂದೆ ಹಮಾ ಏತ್ರಿ ಬಿಂದಿಯೋ ಉಂಬ ತೂ ಹಮಾ ಏತ್ರಿ ತೂನ ಕರಿಫೆ ಕಹ ಈನ್ ಮಿಯಾದ ಅರೆ ಓನ್ ಓತಕ್ ಒಬಗ ದೀತೆ ಉಂಬರು ಉತ್ತುಮಾಗಿ ಮಗೀತಿ ಕಿತ್ ಕೆರೆಫ ಅಮಾಗಿ ವರಿಯುಕ್ತ ದಾಯಬ್ ತಿವಾರಿಯ ತೋಮಾಕ್ ತೂಕನ ತಿಕತಿ ಮೀನೆ ಕ ದಾಯಿತ್ ಕಿತ್ತೆ ಓನ್ ಉದಯ್ ತೋಮಾಕ್ ಏ ತಿರ್ನೆ ತೋನಾತ್ ಅರೆ ವೇರ್ ಹಬೈತಿ ಗಾನ ಇಂದ್ ಅಂಕಿ ರುಗದು ಆವ್ರೇತ್ ತೋಷ್ಬು ಬಾ ದನ್ನನೋಯೈ ತುದಾಯಿನಾಯ್ ಊತಕ್ ಊಮಾಕ್ ವೇರ್ತಿ ದನ್ಯೋಬ್ ಅಶೋಬ್ ಇಂದ್ ಊನನ್ ಅರೆ ಅಮಾಕ್ ತಕ್ ವೇರ್ ನಾ ಹದಿದೀನಿ ಅಂಕಿ ರುಗದು ಆವ್ರೇತ್ ತೋಷ್ಬು ಬಾ ದನ್ನನೋಯನ್ ಓ ತೋನ ಉದಯ್ ಉಕ್ನ ಕಸ್ಸಾ ಗಲ್ ಕೆ ಅಕೇನ್ ಇತಿಬಲೈ ವೈಹನ್ ಗಲ್ ಕೀ ಕೇನ್ ಅಕೋ ಕಸ್ಸಾ ಉನುದೈ ಕೀಶ್ ಬೋಬ್ನಾ ಕಸ್ಸಾ ಹಂಕೀ ಮಗ್ನ ಓತಕ್ ಅಂಕಿ ರುಗದು ಆವ್ರೇತ್ ಇಂದ್ಯತ್ ತೂನ ಬರುಕ್ ದಾಯಿನಾಯ್ ತಿವರಿಯೋಬ್ ತುತ್ತು ದಾಯಿನಾಯ್ ತು ಬರುಕ್ ತಿವರಿಯೇತ್ ಉಂಬರಿಯೋಗ್ ಇಧಿ ತಿಂತೀಲೆ ನಾತೀದ ದಾಯಬ್ ತಿವರಿಯೋ ಭೀ ಸೀನೋಗ್ನ್ ಬೆತ್ತು ನಾತೀದಾಯ್ ಓನ್ ಏಂದ ಏ ಮಗ್ ಏ ಮಗೀನೋಬ್ ತುತ್ತು ಮಗಿ ತುವರ ಏ ಮಗೀನೇತ್ ತೇತ್ ತೀರಾ ಹೊಯ್ ಸಂಗಿ ಆಯ ಹೊಯ್ ಕಕ್ ಅಸಂಗಿ ತಿಂದೇ ಥ ಆತೀದೈ ಕಸದಾತ್ನಿ ಆಯ ಬರೋ ಅದ್ಗಿರ್ತಿಯ ಕ ದಾಯಬ್ ತಿವರಿಯ ತುಕು ಕ ತಿಂದಿಯಕ್ ಅದ್ಗಿರಿ ತಂಕುಯ್ ಕಾಯ ಅರೆ ಓತ್ಕುಕ್ ತೆಗೋಯೇ ಕ ತರಿತ್ ಈತಿ ಬಗದಾಸೆ ದನ್ಯ ಒತ್ತು ನಾತಿದಾಯ್ ಎನ್ಹೆನ್ ತುತ್ತು ಬಿಡಾವಿ ಗುದಾ ಥದಿ ತಿಂಬತ್ಯೋ ಹದೀದಾವ್ ಅರೆ ಒತ್ತು ಬಿಡಾವಿ ಮದದೈ ಕೀಕೆ ನಕೋ ಮೀನ್ ಕಾಬಯಾತೆ ಗೇದಿ ನಕೋ ಗಾಲ್ ಗಾನ ಎಂದೆ ಅಯ ತಕ್ ಮೀ ಮಶಿ ಬೀಫಿ ಢಣಿ ತಕ್ ಬಾರಿಯಾಯೈ ಅರವಾನೈ ನಾಯು ಹಯೀಸ್ ಅನಿಗೇಬ್ ಗಾಲ್ ಎಕತಿಯೇಗಿಂದ್ ತೋ ಮೀನ್ ಓನ್ ಒತ್ತೆಮ್ ಸಿವುನೇಬು ಊರಿಯ ಅಮಾಕ್ ತಕಿ ಸಿಫ ಕಿತ್ತೆ ಅಕೋ ಓನ್ ಓರಿಯ ರಿಯಾಯಿ ನೀವು ತಕ್ ಫಗರ್ ತಕ್ ದಾಯಿ ಬಿಕತಿ ಊರಿಯ ದಾಯಿಬು ಕಸ್ಸೆ ಮೀನನ್ ದಾಯಿಬ ಕಸ್ ಉರಿಯ ನೇಹದೆ ಓರಿಹ ಉದಯಿ ದರಿಯಾತ್ನಿಯೇಬ್ ಓರಿಯ